0: ਵੇਦਾਂ ਆਣ ਸੁਣੀਏ
1: ಕತ್ತಗದಿಗನ ಧಾ ಧಾಗ್ರಿಡ್ದಗಿಡ್ಗೆ ಕತ್ತಗದಿಗನ ಧಾ ಧಾಗ್ರಿಡ್ದಗಿಡ್ಗೆ ಕತ್ತಗದಿಗನ ಧಾ ಧಾಗ್ರಿಡ್ದಗಿಡ್ಗೆ ಕತ್ತಗದಿಗನ ಧಾ ಕತ್ತಗದಿಗನ ಧಾ ಧಾಗ್ರಿಡ್ದಗಿಡ್ಗೆ ಕತ್ತಗದಿಗನ ಧಾ ಧಾಗ್ರಿಡ್ದಗಿಡ್ಗೆ ಕತ್ತಗದಿಗನ ಧಾ ಧಾಗ್ರಿಡ್ದಗಿಡ್ಗೆ ಕತ್ತಗದಿಗನ